0: ಆಪತರ ಲೋಕ ನಿಸುತಾರು
1: ಸಫಲ ಜೀವನ ಸಫಲತಾ ಕಾ ಸಾಂಗ
0: ಜಾತ ಮನ ಲಗ ಹರ ರಂಗ
1: ಜಯ ಜಯ ಶಬ್ದ ಅನಾಹದ ವಾಜ
0: ಸುನ ಸುನ ಆನಂದ ಕರೇ ಪ್ರಭ ಗಾಜ
1: ಪ್ರಗಟೇ ಗೋಪಾಲ ಮಹಾದ ಕಾ ಮಾಥೇ
0: ನಾನಕ ಉತರೇ ತಿನ ಕೈ ಸಾಥೇ
1: ಸರಣ ಯೋಗ ಸುನ ಸರಣಿ ಆಯ
0: ಹರ ಕಿರಪಾ ಪ್ರಭ